0: ಂತಾಚೆ ದಿವಸ ಪಾತಲೆ ಭರೆ ಹುಡುಹುಡಿ ಅಂಗಾತ ಶೇತಕರ್ಯಾಚಿ ಗೋಫಣ ಫಿರತೆ ಗರಗರ ಭರಲ್ಯಾ ಶೇತಾತ ಹವೆ ಹವೆಸೆ ಊನ ವಾಟತೆ ಅಂಗಣಾತ ಆಜಿ ಬಸತೆ ಶೇಕೋಟೀಚಾ ಭವತಿ ರಾತ್ರಿ ಗಪ್ಪಾನ ಭರತಿ ಯೇತೆ ಕಾರ್ತಿಕ್ ಮಾರ್ಗಶೀರ್ಷಾಚಿ ಗ್ವಾಹಿ ದೇವುನ್ ಜಾತೋ ಪೌಷಾಚಿ ಚಾಹುಲ್ ಠೇವತೋ ಶೇತಕರ್ಯಾನ ಸಂಪನ್ನ ಕರಣಾರಾ ಅಸಾ ಹಾ ಮನೋಹರ ಹೇಮಂತ ಋತು ಆರೋಗ್ಯ ಕಮಾವುನ್ ಠೇವಣ್ಯಾಚಾ ಹಾ ಕಾಳ ಹೇಮಂತಾಚ್ಯಾ ಪಹಿಲ್ಯಾ ಮಾಸಾಲಾ ಶ್ರೀಕೃಷ್ಣ ಮಂತಾತ್ ಮಾಸಾನಾ ಮಾರ್ಗಶೀರ್ಷೋಹಂ ಮೋಹಕ್ಪಣೆ ದಿವಸ ಲಹಾನ್ ಲಹಾನ್ ಹೋದ್ ಜಾತಾತ್ ಶಿರೀಷ್ ಪೈ ಮಂತಾತ್ ರಾತ ಕೇವಡಿ ಶೀತಲ ಚಾಂದ ಶೀತಲ ತ್ಯಾಹುನ ರಸ ರುಪೇರಿ ಚಾಲಲಾ ಪಾನನ್ವರ ತಿ ಗೋಠುನ ಕಸಾ ವಾರಾ ಹಿ ಗೋಠಲಾ ಆಣಿ ಝಾಡೆ ಗಾರಠಲಿ ಗಾರವ್ಯಾಚ್ಯಾ ಡೋಹಾ ಮಧ್ಯೆ ರಾತ ಖೋಲಾತ ಚಾಲಲಿ ಗಾರವ್ಯಾಚ್ಯಾ ಡೋಹಾ ಮಧ್ಯೆ ರಾತ ಖೋಲಾತ ಚಾಲಲಿ
1: ಹೇಮಂತಾತ್ಲಾ ಮಾರ್ಗಶೀರ್ಷ ಪಾರಧ ಕರಣ್ಯಾಚಾ ಮಹಿನಾ ಜೀವನಾಚಾ ಭೀಷಣ ಉನ್ಮಾದ ಅಸ್ತೋ ನಿಸರ್ಗಾತ್ ಕ್ಷುಧೆನೆ ಚೇತಲೆಲೆ ಜೀವ ಏಕಮೇಕಾಂವರ್ ತುಟೂನ್ ಪಡತಾತ್ ರಾತ್ರಿಚ್ಯಾ ಆಕಾಶಾತ್ಲೀ ತಿ ತೇಜೋಮಯ ಶಾಂತತಾ ಆಣಿ ಪೃಥ್ವೀವರ್ ಜೀವನಾಚ್ಯಾ ಆಸಕ್ತಿಲಾ ನಿಯತಿಲಾ ಶರಣ ಜಾಣ ಆಣಿ ಮಗ ಏಕೆ ದಿವಶಿ ಮೋಠೆ ದಿವಸ ಹೋಣ್ಯಾಚಿ ನಿಶಾಣಿ ದಾಖವತ್ ಹೇಮಂತಾತ್ ಪಾಊಸ್ ಯೇತೋ ಯಾ ಹೇಮಂತಾಲಾ ರಾಮಾಯಣಾತ್ ಇಷ್ಟ ಋತು ಮ್ಹಣೂನ್ ಗೌರವಲಾಯ या ऋतूत गायला जाणारा राग म्हणजे मालकंस रात्रीच्या तिसऱ्या प्रहरात हा राग हेमंतात अजूनच खुलतो हा रागच या हेमंताचं स्वरूप धारण करतो उत्तर रात्रीचा मालकंस ऐकून दुःखना आनंदही अंतना आरंभही नाव आहे चाललेली कालही अन आजही नाव आहे चाललेली कालही अन आजही या आरती प्रभूंच्या ओळी आठवतातच मालकंस भारतीय संगीतातला एक भारदस्त शारदीय राग
2: मूर्ती मंत भगवंत भे

ಮಣಿ ಹುಳ ಕಾಳ ಸತ್ತ ಕೂಡ ಕುತ್ತುಕೂಲಿ ಹಾಲಾಲು ಹೊಟ್ಟೆಲ್ಲ ಕಾಲು ಮಕ್ಕು ಮಣಿ ಮೇಳ